0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಭಕ್ತಿ ಕುಸುಮಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ವೀರೇಶ್ ಹಿರೇಮಠ್ ಅವರ ದನಿಯಲ್ಲಿ ಕೇಳಿ ಕೊಪ್ಪರಗಿರಿಯಾಚಾರ್ಯರು ಬರೆದಿರುವ ಸಿಂಧೂರ ವದನ ಕೊಡುವರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ವೀರೇಶ್ ಹಿರೇಮಠ್, ರಿಟನ್ ಬೈ ಕೊಪ್ಪರಗಿರಿಯಾಚಾರ್ಯ, ಸಿಂಧೂರ ವದನ ಕೊಡುವರ.

ಆರ್ ರಂಜನಿ ಅವರ ದನಿಯಲ್ಲಿ ಶ್ರೀಪಾದರಾಯರ ರಚನೆ ಒಲಿದೆ ಯಾತ ಕಮ್ಮಾಲ ಕುಮಿ. ಒಲಿದೆ ಯಾತ ಕಮ್ಮಾಲ ಕುಮಿ, ಸಂಗ್ ಬೈ ಆರ್ ರಂಜನಿ, ರಿಟನ್ ಬೈ ಶ್ರೀಪಾದರಾಯ.

ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಪಂಡಿತ್ ಭೀಮಸೇನ್ ಜೋಶಿ.

ಈಗ ಬಸವಣ್ಣನ ವಚನ, ಗಾಯನ ಎಸ್ ಶಂಕರ್, ಗೀತವ ಹಾಡಿದರೇನು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅವಚನ, ರಿಟನ್ ಬೈ ಬಸವಣ್ಣ. ಗೀತವ ಹಾಡಿದರೇನು.

ಇನ್ನೀಗ ಒಂದು ದೇಶಭಕ್ತಿ ಗೀತೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ವೃಂದಗಾನದಲ್ಲಿದೆ, ಹಿಮಗಿರಿಯ ಶಿಖರಗಳ ಬೆಳ್ಳಿನಗೆಯಿಂದ. ನೌ ಲೆಟ್ ಇಸ್ ಲಿಸನ್ ಟು ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಕೆಎಸ್ ನರಸಿಂಹಸ್ವಾಮಿ. ಹಿಮಗಿರಿಯ ಶಿಖರಗಳ ಬೆಳ್ಳಿನಗೆಯಿಂದ.

ಎನ್ನ ಪಾಲಿಸೋ ಕರುಣಾಕರ ಹಾಡಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ, ರಚನೆ ಮಹಿಪತಿದಾಸರು. ಎನ್ನ ಪಾಲಿಸೋ ಕರುಣಾಕರ ಸಂಗ್ ಬೈ ಪಂಡಿತ್ ಭೀಮಸೇನ್ ಜೋಶಿ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, any music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಶ್ರೀವಿದ್ಯಾರಾಮನಾಥ್. ಭಾಗವಹಿಸುವ ವಿದ್ಯಾರ್ಥಿನಿ ದೀಪಶ್ರೀ.
1: ನಮಸ್ತೆ ಮ್ಯಾಮ್.
2: ನಮಸ್ಕಾರ. ಈಗ ನಾವು ಕನ್ನಡ ರಾಗದ್ದು ಕಂಠಜಾತಿ ಅಟತಾಳ ವರ್ಣ ಮಾಡೋಣ. ಇದು ಶ್ರೀ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಅವರ ರಚನೆ. ಕನ್ನಡ ರಾಗ

0: 22ನೇ ಮೇಳಕರ್ತ ಕರಹರ ಪ್ರಿಯದಲ್ಲಿ ಜನ್ಯವಾಗಿದೆ. ಅಟತಾಳ ಕಂಠಜಾತಿ ಅಟತಾಳ ಎರಡ್ ಲಘು ಎರಡ್ ಧೃತಂ ಬರುತ್ತೆ. ಸೊ 5 beats ಒಂದು ಲಘುಗೆ 5 beats. ಸೊ 14 beats ಬರುತ್ತಲ್ವಾ ಅಟತಾಳ ಕಂಠಜಾತಿ ಅಟತಾಳ. ಅದರಲ್ಲಿ ನಾವು 8 ಬಿಟ್ಟು ಎಡುಪು ತಗೋಬೇಕು.
1: ಸರಿ,
0: ಎಲ್ಲ ಅಟತಾಳ ವರ್ಣಾನು ಹಾಗೆ 8 ಬಿಟ್ಟು ಸಮ ಆದ್ಮೇಲೆ ಎರಡನೇ ಬರಲಲ್ಲಿ ಎಡುಪು ಬರುತ್ತೆ. ಕನ್ನಡ ರಾಗದ್ದು ಆರೋಹಣ ಹೇಳ್ತೀನಿ ಇವಾಗ.

0: ಪಲ್ಲವಿಯ ಸಾಹಿತ್ಯ ನೆರನಮ್ಮಿತಿನಯ್ಯ
1: ನೆರನಮ್ಮಿತಿನಯ್ಯ
0: ನಿತ್ಯಮುಗ
1: ನಿತ್ಯಮುಗ
0: ನಿನ್ನು
1: ನಿನ್ನು
0: ನೀರಜನಯನ
1: ನೀರಜನಯನ
0: ನಿರುಪಮ ಸುಂದರಾಕಾರ
1: ನಿರುಪಮ ಸುಂದರಾಕಾರ
0: ಪಲ್ಲವಿಯ ಸ್ವರ ಹೇಳ್ಕೊಡ್ತೀನಿ.
1: ಹಾಂ,

0: ಅನ್ನೋದು ಅದರದ್ದು ಕನೆಕ್ಷನ್.
1: ಮಗ ಮರಿಸ,
0: ಆದ್ರೆ ಮಗಾಮನಲ್ಲಿ ಸಮ ಹಾಕಬೇಕು. ಸಮದಲ್ಲಿ ಎಂಟು ಅಕ್ಷರ ಮಗ ಮರಿಸನಿಸ ಹಾಡಿದ್ರೆ ನಮ್ಗೆ ಎಡುಪು ಬಂದ್ಬಿಡುತ್ತೆ. ಮೊದಲನೇ ಆವರ್ತನದಿಂದ ಹಾಡ್ತಾ ಬರೋಣ.

ಈಗ ತಾಳ ಕಲಿತ್ಕೊಳ್ಳಿ. ಎಡುಪಿಂದ ರೀಗ ಮ ಪ ದ ಮ ದ ಪ ಮ ಗ ಮ ಅಲ್ಲಿವರೆಗೆ ಮೊದಲು

0: ಸನೀಸ
1: ಇದು ಸಮದಲ್ಲಿತ್ತು ಹಾಡ್ತೀವಿ.
0: ಗ ಗ ಮ ರೀ ಸನೀಸ ಗ ಗ ಮ ರೀ ಸನೀಸ.
1: ತಾಳಕ್ಕೆ ತಕ್ಕದಾಗಿ ನಾವು ಕಟ್ ಮಾಡಿ ಹಾಡಿದಾಗ ಅಷ್ಟು ರಾಗದ್ದು ಸ್ವರೂಪ ಬರೋದಿಲ್ಲ. ಸೊ ಒಂದು ಆ ಕಡೆ ಈ ಕಡೆ ಬರ್ತಾನೆ ಇರುತ್ತೆ. ಸೊ ಯೂಶ್ವಲಿ ತಾಳಕ್ಕೆ ತಕ್ಕದಾಗಿ ಕಟ್ ಮಾಡಲ್ಲ.
0: ಸರಿ,
1: ಈಗ ನೋಡಿ ನೀವು ರಿ ಗ ಮ ಪ ದ ಮ ದ ಪ ಮ ಅಲ್ಲಿ ನಾವು ಬ್ರೇಕ್ ತಗೊಳ್ತೀವಿ, ಆದ್ರೆ ಇನ್ನ ಎರಡಕ್ಷರ ಬಾಕಿ ಇದೆ ಅಲ್ವಾ. ಎರಡನೇ ಆವರ್ತನವನ್ನು ಹಾಡಿ ನೋಡೋಣ.

0: ಅರ್ಥ ಆಯ್ತಲ್ವಾ? ಇಷ್ಟವರೆಗೆ ಅಭ್ಯಾಸ ಮಾಡಿ ಬನ್ನಿ, ಪಲ್ಲವಿಯನ್ನ ಚೆನ್ನಾಗಿ ತಾಳ ಹಾಕೊಂಡು ಅಭ್ಯಾಸ ಮಾಡ್ಕೊಂಡ್ ಬನ್ನಿ. ಮುಂದಿನ ತರಗತಿಯಲ್ಲಿ ಅನುಪಲ್ಲವಿಯನ್ನ ಹೇಳ್ಕೊಡ್ತೀನಿ.
1: ಧನ್ಯವಾದಗಳು.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಶ್ರೀವಿದ್ಯಾ ರಾಮನಾಥ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ದೀಪಶ್ರೀ.
2: ಈ ಕಾರ್ಯಕ್ರಮ ಅಮೃತವರ್ಷಿಣಿ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.
1: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್, ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಾರ ನೀಡಿದವರು ಟಿವಿ ಕಬ್ಬಾಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ರಾಗ್ ಪಟ್ದೀಪ್.
1: ಯು ಆರ್ ಲಿಸ್ನಿಂಗ್ ಟು ತಬ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್. ಹಿ ಇಸ್ ಅಕಂಪನೀಡ್ ಆನ್ ವಯಲಿನ್ ಲೆಹರಾ ಬೈ ಶ್ರೀ ಟಿವಿ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ಸಿ ರಾನಡೆ ರಾಗ್ ಪಟ್ದೀಪ್.

0: ಇದುವರೆಗೆ ವಿಸಿ ರಡೆ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ವಾ ಅವರ ಹಾಡುಗಾರಿಕೆ. ಪಕವಾದ್ಯದಲ್ಲಿ ಸಹಕಾರ ನೀಡುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರ ರಾವ್ ಹಾಗೂ ಖಂಜಿರ ಸುನಾದ್ ಆನೂರ್. ಮೊದಲಿಗೆ ಚಲಮೇಲ ದರ್ಬಾರ್ ರಾಗದ ವರ್ಣ ಆದಿತಾಳದಲ್ಲಿದೆ. ಆಕಾಶವಾಣಿ, ವೆಲ್ಕಮ್ ಟು ದ ಪ್ರೋಗ್ರಾಂ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ಕಾನ್ಸರ್ಟ್ ಬೈ ವಿನಯ್ ಶರ್ವಾ. ಅಕಂಪನೀಸ್ ಆರ್ ವಿಠಲ್ ರಂಗನ್ ಆನ್ ವಯಲಿನ್, ಕೆಯು ಜಯಚಂದ್ರ ರಾವ್ ಆನ್ ಮೃದಂಗ, ಸುನಾದ್ ಆನೂರ್ ಆನ್ ಖಂಜಿರ. ಇನ್ ದ ಬಿಗಿನಿಂಗ್ ವಿನಯ್ ಶರ್ವಾ ಪ್ರೆಸೆನ್ಸ್ ಅವರ್ಣ ಚಲಮೇಲ ಸೆಟ್ಟು ದರ್ಬಾರ್ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ಶ್ರೀ ಮಹಾಗಣಪತೆ ನಾಟರಾಗ ಆದಿತಾಳದಲ್ಲಿದೆ ಮಾಯೂರಂ ವಿಶ್ವನಾಥ ಶಾಸ್ತ್ರಿಯವರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಶ್ರೀ ಮಹಾಗಣಪತೆ, ಅ ಕಾಂಪೋಸಿಷನ್ ಆಫ್ ಮಾಯೂರಂ ವಿಶ್ವನಾಥ ಶಾಸ್ತ್ರಿ, ಸೆಟ್ ಟು ನಾಟರಾಗ ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರೆಸುತ್ತ ವಿನಯ್ ಶರ್ವಾ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ ಓ ಜಗದಂಬಾ. ಆನಂದ ಭೈರವಿರಾಗ ಆದಿತಾಳದಲ್ಲಿದೆ ಶ್ಯಾಮಶಾಸ್ತ್ರಿಗಳ ರಚನೆ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ವಿನಯ್ ಶರ್ವಾ ನೌ ಪ್ರೆಸೆಂಟ್ಸ್ ಓ ಜಗದಂಬಾ ಇನ್ ಆನಂದ ಭೈರವಿರಾಗ ಆದಿತಾಳ, ಕಂಪೋಸ್ಡ್ ಬೈ ಶ್ಯಾಮಶಾಸ್ತ್ರಿ.

ಪ್ರಿಯ ಕೇಳುಗರೇ, ಶ್ರೀ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಕಂಜಿರ ಸುನಾದ್ ಆನೋರ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಗತಾನ ಪಲ್ಲವಿ. ಷಣ್ಮುಖ ಪ್ರಿಯ ರಾಗ ಖಂಡ ಜಾತಿ ಜಂಪೆ ತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ಕಾನ್ಸರ್ಟ್ ಬೈ ಶ್ರೀ ವಿನಯ್ ಶರ್ವಾ. ಹೀ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿಠಲ್ ರಂಗನ್, ಆನ್ ದ ಮೃದಂಗಂ ಬೈ ಕೆಯು ಜಯಚಂದ್ರರಾವ್ ಅಂಡ್ ಆನ್ ದ ಖಂಜಿರ ಬೈ ಸುನಾದ್ ಆನೋರ್. ಕನ್ಕ್ಲೂಡಿಂಗ್ ದ ಕಾನ್ಸರ್ಟ್, ಶ್ರೀ ವಿನಯ್ ಶರ್ವಾ ನೌ ಪ್ರೆಸೆಂಟ್ಸ್ ರಾಗತಾನ ಪಲ್ಲವಿ ಇನ್ ಷಣ್ಮುಖ ಪ್ರಿಯ ರಾಗ ಸೆಟ್ಟು ಖಂಡ ಜಾತಿ ಜಂಪೆತಾಳ.

ಇದುವರೆಗೂ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಕಂಜಿರದಲ್ಲಿ ಸುನಾದ್ ಆನೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, you just listened to a vocal concert by Vinay Sharva. He was accompanied on the violin by Vittal Rangan, on the mridangam K.U. Jayachandra Rao, and on the kanjira by Sunath Anor. This program is a contribution of

0: 1.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಗರಜ ಘನ, ಧೃತ್ತೀನ್ ತಾಲ್ ಜರನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ ತೀನ್ ತಾಲ್ ಜರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಗೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಏರಿ ಅಬ್ಗೂಂದ್, ಧೃತ್ತಿಂತ ಗಗರಿ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಏರಿ ಅಬ್ಗೂಂದ್, ಧೃತ್ ತೀನ್ತಾಲ್, ಗಗರಿ ಮೋರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಜಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಬಸವರಾಜ್ ಗೋನಾಳ್.
2: This program is the contribution of Akashvani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಅಭೋಗಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಅಭೋಗಿ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಕೃತಿ ಕಾಮವರ್ಧಿನಿರಾಗ ಆದಿತಾಳತ್ತಲಿದೆ ವಾಡೇರಾ ದೈವಮೋ. ನೌ ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಾಮವರ್ಧಿನಿರಾಗ ಆದಿತಾಳ ವಾಡೇರ ದೈವಮೋ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ತ್ಯಾಗರಾಜರ ಮತ್ತೊಂದು ಕೃತಿ ಕಲ್ಯಾಣ ವಸಂತರಾಗ ರೂಪಕ ತಾಳದಲ್ಲಿದೆ ನಾದಲೋ ಲುಡೈ. Dear listeners, you are listening to Flute Recital by A.V. Prakash. Accompanists are on the violin, Vidwan Mysuriam Nagaraj, on the mridangam, Vidwan Tumakuru B. Ravishankar. Now, continuing the program, let us listen to a composition of Tyagaraja set to Kalyana Vasantaraga Rupakathala, Nadalo Ludai.

ಎವಿ ಪ್ರಕಾಶ್ ಅವರ ಕೊಳಲು ವಾದನದಲ್ಲಿ ಈಗ ತ್ಯಾಗರಾಜರ ದೇವರನಾಮ ಮಲಯ ಮಾರುತರಾಗ ರೂಪಕ ತಾಳದಲ್ಲಿದೆ. ಮನಸ ಎಟನೋರ್ ತುನಿ. ಎವಿ ಪ್ರಕಾಶ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ಮನಸ ಎಟನೋರ್ ತುನಿ ಸೆಟ್ ಟು ಮಲಯ ಮಾರುತರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಸ್ವಾದಿಸಿದರೆ, ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you are listening to Flute Recital by A.V. Prakash. Accompanists were on the violin, Vidwan Mysuriam Nagaraj, on the mridangam, Vidwan Tumakuru Bi Ravishankar. This program is a contribution of Akashavani, Bengaluru. Anytime, Indian music.